ಹೀ ಕೇಸೋ ಗೋವರ್ಧಂತಾರಿ ಮುರಳಿ ಮನೋಹರ್ ಹಾರ ರಂಗ ಮೋಹನ್ ಮಾಧವ್ ಕೃಷ್ಣ ಮೋರಾರೆ ಜಗದೀಶ್ವರ ಹರ ಜೀವ ಅಸುರ ಸಂಹಾರೆ ಜಗಜೀವನ್ ಅವನಾಸೀ ಠಾಕುರ್ ಕಡ್ಕಡವಾಸೀ ಹೈ ಸಂಗ ತರಣಿ ತರ ಈಸ್ ನರಸಿಂಗ ನಾರಾಯಣ.